ಪ್ರಗಾಸೆ ನಾನು ಪರಮೋದು ಕಹತೆ ನಾಸೆ ತದ ಮಾಯಟಾಣ ಬರ್ತಾ ಎನ್ ಪಿ ಅದಕ್ಕೆ ನಾಟೆ ಪಾಯಿ ಜನ ಮನ್ ಕೆ ಮಿಟೇಂದೇ ಸೇ ಸಾಧು ಕೆ ಪೂರ್ಣ ಉಪದೇಶೇ ಪೌಜು ಕನರ್ ಪೌ ಹೋಯ ಸಗಲ ಬ್ಯಾದ ಮಂತೆ ಕಹನಸೇ